ekwano so na tara hosa no mo ya hwianye ye on assembly wo ho no mo so mo ye ho no bibia enye ye on ese ka so akwan ka so akwan ni nyira ho na ye ti break ese no atara hosa no ho na ye ti break ese no nkuni ni fa nyina and we are the Gumusa. No corner, you can't call Kamanaka. Come. And the Muslim Yahoo here.